0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ಆರ್ಯ ರಮಾಮಣಿ, ಬಿಆರ್ ಗೀತಾ ಮತ್ತು ಆರ್ ಚಂದ್ರಿಕಾ ಅವರ ದನಿಯಲ್ಲಿ ಅಷ್ಟಲಕ್ಷ್ಮಿ ಸ್ತೋತ್ರ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಆರ್ಯ ರಮಾಮಣಿ, ಬಿಆರ್ ಗೀತಾ ಅಂಡ್ ಆರ್ ಚಂದ್ರಿಕಾ ಅಷ್ಟಲಕ್ಷ್ಮಿ ಸ್ತೋತ್ರಂ.

ಒಲೆಟಿ ವೆಂಕಟೇಶ್ವರಲು ಅವರ ದನಿಲಿ, ಅಣ್ಣಮಾಚಾರ್ಯರ ರಚನೆ ಬ್ರಹ್ಮ ಕಡಿಗಿನ ಪಾದಮು. ಒನ್ ಮೋರ್ ಸಾಂಗ್ ಸಾಂಗ್ ಬೈ ಒಲೆಟಿ ವೆಂಕಟೇಶ್ವರಲು, ರಿಟನ್ ಬೈ ಅಣ್ಣಮಾಚಾರ್ಯ. ಬ್ರಹ್ಮ ಕಡಿಗಿನ ಪಾದಮು.

ಆರಿಗಾರೋ ಕೃಷ್ಣ ವಾದಿರಾಜರ ರಚನೆ, ಹಾಡಿದ್ದಾರೆ ವಿಶ್ವನಾಥ್ ನಾಕೋಡ್. ಆರಿಗಾರೋ ಕೃಷ್ಣ ರಿಟನ್ ಬೈ ವಾದಿರಾಜ, ಸಂಗ್ ಬೈ ವಿಶ್ವನಾಥ್ ನಾಕೋಡ್.

ಡಾಕ್ಟರ್ ವಿದ್ಯಾಭೂಷಣ ಅವರು ಹಾಡಿರುವ ಶ್ರೀಧ ವಿಠಲರ ರಚನೆ ಅಗಜಿ ನಿನ್ನೊಗತನಕ್ಕೆ ಜಗನ್ನಾಗುವುದೇ. ಡಾಕ್ಟರ್ ವಿದ್ಯಾಭೂಷಣ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಶ್ರೀಧ ವಿಠಲ ಅಗಜಿ ನಿನ್ನೊಗತನಕ್ಕೆ ಜಗನ್ನಾಗುವುದೇ.

ಜಂಗಮವಾಗಿ ಫಲವೇನು ಅಲ್ಲಮ ಪ್ರಭುಗಳ ವಚನ ಹಾಡಿದ್ದಾರೆ ಶಶಿಧರ್ ಕೋಟೆ. ಜಂಗಮವಾಗಿ ಫಲವೇನು ರಿಟನ್ ಬೈ ಅಲ್ಲಮ ಪ್ರಭು ಸಂಗ್ ಬೈ ಶಶಿಧರ್ ಕೋಟೆ.

ಎಸ್ ಶಾರದಾ ಅವರ ದನಿಯಡಿ ಕೇಳಿ ಪುರತ್ತರದಾಸರ ರಚನೆ ಕಣ್ಣಿನಿಂದಲೇ ನೋಡೋ ಹರಿಯ. ಎಸ್ ಶಾರದಾ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ, ಕಣ್ಣಿನಿಂದಲೇ ನೋಡೋ ಹರಿಯ.

ಮೃತ್ಯುಂಜಯನಾಗೋ ಎಲೋ ಎಲೋ ಮೃತ್ಯುಂಜಯನಾಗೋ. ರಚನೆ ಘನಮಠ ಶಿವಯೋಗಿ, ಹಾಡಿದ್ದಾರೆ ಸದಾಶಿವ ಪಾಟೀಲ್. ಮೃತ್ಯುಂಜಯನಾಗೋ ಎಲೋ ಎಲೋ ಮೃತ್ಯುಂಜಯನಾಗೋ, ರಿಟನ್ ಬೈ ಘನಮಠ ಶಿವಯೋಗಿ, ಸಂಗ್ ಬೈ ಸದಾಶಿವ ಪಾಟೀಲ್.

ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಲಿಸಿದರೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ದಿಸ್ ಪ್ರೋಗ್ರಾಂ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಅಮೃತ ವೆಂಕಟೇಶ್. ಭಾಗವಹಿಸುವ ವಿದ್ಯಾರ್ಥಿನಿ ಅಪೇಕ್ಷಾ.
1: ನಮಸ್ತೆ ಮಾ.
2: ನಮಸ್ತೆ ಅಪೇಕ್ಷಾ. ಈ ವಾರ ಅಮೃತ ಗುರುಕುಲ ಸಂಚಿಕೆಯಲ್ಲಿ ನಾವು ಕಲಿಯೋಣ ಸಂಗೀತ ತ್ರಿಮೂರ್ತಿಯರಲ್ಲಿ ಒಬ್ಬರಾದ ಶ್ರೀ ಶ್ಯಾಮಶಾಸ್ತ್ರಿಯವರ ಒಂದು ವರ್ಣ. ಇದು ಸೌರಾಷ್ಟ್ರ ರಾಗ ಹಾಗೂ ಚತುರಶ್ರ ಜಾತಿ ಅಟತಾಳದಲ್ಲಿದೆ. ಸೌರಾಷ್ಟ್ರ ಒಂದು ಪ್ರಾಚೀನವಾದ ರಕ್ತಿರಾಗ. 17ನೇ ಮೇಳ ಸೂರ್ಯಕಾಂತದಲ್ಲಿ ಜನ್ಯ. ಸೌರಾಷ್ಟ್ರದ ಆರೋಹಣ ಅವರೋಹಣ ಹೀಗಿದೆ.

0: ಸರಿ, ಇದು ಒಂದು ಭಾಷಾಂಗ ರಾಗ, ಅನ್ಯಸ್ವರ ಕೈಶಿಕಿ ನಿಷಾದ. ಈ ರಾಗದಲ್ಲಿ ಬರುವ ಸ್ವರಗಳು ಷಡ್ಜ, ಶುದ್ಧ ರಿಷಭ, ಅಂತರ ಗಾಂಧಾರ, ಶುದ್ಧ ಮಧ್ಯಮ, ಪಂಚಮ, ಚತುಶ್ರುತಿ ದೈವತ, ಕಾಕಲಿ ನಿಷಾದ, ಷಡ್ಜ, ಅವರೋಹಣದಲ್ಲಿ ಕೈಶಿಕಿ ನಿಷಾದ ಬರುತ್ತೆ. ಇದು ಒಂದು ಮಂಗಳಕರವಾದ ರಾಗ. ತ್ಯಾಗರಾಜರ ಗೇಯ ನಾಟಕ ಪ್ರಹ್ಲಾದ ಭಕ್ತಿ ವಿಜಯದಲ್ಲಿ ಮೊದಲನೆಯ ಕೃತಿ ಹಾಗೂ ಕೊನೆಯ ಕೃತಿ ಎರಡೂ ಇದೇ ರಾಗದಲ್ಲಿದೆ. ಮೊದಲನೆಯ ಕೃತಿ ಶ್ರೀ ಗಣಪತಿನಿ ಹಾಗೂ ಕೊನೆಯ ಕೃತಿ ನೀನಾಮರೂಪ ಮುಲಕು. ಈ ರಾಗದಲ್ಲಿ ಕೆಲವು ರಚನೆಗಳು ಸೂರ್ಯಮೂರ್ತಿ ಮುತುಸ್ವಾಮಿ ದೀಕ್ಷಿತರವರದು, ಅವರದೇ ವರಲಕ್ಷ್ಮಿ ಭಜರೆ, ಪಟ್ನಂ ಸುಬ್ರಹ್ಮಣ್ಯರವರ ನಿನ್ನು ಜೂಚಿ ಧನ್ಯುಡೈತಿ. ನಾವು ಈಗ ಕಲಿಯಲಿರುವ ವರ್ಣ ಚತುರಶ್ರ ಅಟತಾಳದಲ್ಲಿದೆ. ಅಪೇಕ್ಷಾ ಅವರೇ, ಅಟತಾಳದಲ್ಲಿ ಏನೇನು ಅಂಗ ಬರುತ್ತೆ ಹೇಳಕ್ಕಾಗತ್ತಾ?
1: ಎರಡು ಲಘು ಹಾಗೂ ಎರಡು ಧೃತ.
0: ಸರಿ, ಈಗ ನಾವು ಸಾಮಾನ್ಯವಾಗಿ ಅಟತಾಳ ಅಂತ ಹೇಳಿದ್ರೆ ಖಂಡಜಾತಿ ಅಟತಾಳ ಹಾಕ್ತೀವಿ. ಇದು ಚತುರಶ್ರ ಜಾತಿ ಅಟತಾಳ. ಲಘುವಿನ ಭಾಗಕ್ಕೆ ನಾಲ್ಕು ಅಕ್ಷರ ಬರುತ್ತೆ ಒಂದು ಕಳೆ ಹಾಕಿದ್ರೆ. ಒಂದು ತಟ್ಟು, ಅದಾದ್ಮೇಲೆ ಮೂರು ಬೆರಳ ಎಣಿಕೆ ಬರುತ್ತೆ. ಆದಿತಾಳದಲ್ಲಿ ಹೇಗೆ ಹಾಕ್ತೀವೋ ಅದೇ ಥರ ಲಘುವಿನ ಭಾಗ. ಎರಡು ಲಘು, ಅದಾದ ನಂತರ ಎರಡು ಧೃತ ಬರುತ್ತೆ. ಈ ತಾಳದಲ್ಲಿ ಒಟ್ಟು 12 ಅಕ್ಷರಗಳಿದೆ. ನಾವೀಗ ವರ್ಣ ಪ್ರಾರಂಭಿಸೋಣ. ಎರಡು ಕಳೆ ಚತುರಶ್ರ ಜಾತಿ ಅಟತಾಳ. ಮೊದಲು ಸ್ವರ ಭಾಗ ಹೇಳ್ತೀನಿ, ಅದನ್ನು ಬರ್ಕೊಳ್ಳಿ. ಅದಾದ ನಂತರ ಸಾಹಿತ್ಯ ಭಾಗಕ್ಕೆ ಹೋಗೋಣ.

ಇದು ಮೊದಲನೇ ಆವರ್ತ ಬರ್ಕೊಂಡ್ರಲ್ವಾ? ಇದಕ್ಕೆ ಸಾಹಿತ್ಯ ನಾ ಮನವಿ ವಿನು ಈ ವೇಳ ಬ್ರೋವು ಕಂಚಿ ಕಾಮಾಕ್ಷಮ್ಮ. ನಾನು ಹಾಡುವಾಗ ನೀವು ಬರ್ಕೊಳ್ಳಿ.

0: ಇನ್ನು ಅನುಪಲ್ಲವಿದ ಭಾಗ ಮುಂದಿನ ತರಗತಿಯಲ್ಲಿ ನೋಡೋಣ.
1: ಆಯ್ತು ಮ್ಯಾಮ್, ನಮಸ್ತೆ.
0: ನಮಸ್ತೆ.
2: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಅಮೃತ ವೆಂಕಟೇಶ್, ಭಾಗವಹಿಸಿದ ವಿದ್ಯಾರ್ಥಿನಿ ಅಪೇಕ್ಷಾ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಜಮೀರ್ ಅಹಮದ್ ಖಾನ್ ಅವರಿಂದ ತಬಲಾ ವಾದನ ತಾಲ್ ತೀನ್ ತಾಲ್.
1: ಲಿಸನ್ ಟು ಹಿಂದೂಸ್ತಾನಿ ತಬಲಾ ಸೋಲೋ ಬೈ ಉಸ್ತಾದ್ ಜಮೀರ್ ಅಹಮದ್ ಖಾನ್, ತಾಲ್ ತೀನ್ ತಾಲ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಜಮೀರ್ ಅಹಮದ್ ಖಾನ್ ಅವರಿಂದ ತಬಲಾ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್

0: ಇದುವರೆಗೆ ವಿಸಿ ರಾನಡೆ ಅವರಿಂದ ವಯಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಶ್ರೀ ವಿಸಿ ರಾನಡೆ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಆಕಾಶವಾಣಿ ಅಮೃತ ವರ್ಷಿಣಿ ಸಂಗೀತ ವಾಹಿನಿ ಕಾರ್ಯಕ್ರಮ ಯಕ್ಷ ಸಂಗೀತ. ಕರಾವಳಿ ಕರ್ನಾಟಕದ ಕಲಾ ಪ್ರಕಾರವಾದ ಯಕ್ಷಗಾನದ ಸಂಗೀತ ವೈವಿಧ್ಯ ಹಾಗೂ ವೈಶಿಷ್ಟ್ಯತೆಯ ಕುರಿತಾದ ವಿಶೇಷ ಕಾರ್ಯಕ್ರಮ ಸರಣಿ ಯಕ್ಷ ಸಂಗೀತ. ರಚನೆ ಮತ್ತು ಪ್ರಸ್ತುತಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ನಿರ್ಮಾಣ ಡಾಕ್ಟರ್ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್.

0: ಯಕ್ಷಸಂಗೀತ.
1: ಯಕ್ಷಗಾನದಲ್ಲಿ ವೈವಿಧ್ಯಪೂರ್ಣವಾದ ಛಂದೋಬಂಧಗಳಿವೆ. ಕನ್ನಡದ ಚಂಪೂ ಕಾವ್ಯಗಳಲ್ಲಿ ದೊರೆಯುವ ಶಾರ್ದೂಲ ವಿಕ್ರೀಡಿತವೇ ಮೊದಲಾದ ಅಕ್ಷರ ವೃತ್ತಗಳು, ಕಂದಪದ್ಯ, ಭಾಮಿನಿ ವಾರ್ಧಕಾದಿ ಷಟ್ಪದಿಗಳು, ಸಾಂಗತ್ಯ, ಸೊಬಗಿನ ಸೋನೆ, ಸೀಸಪದ್ಯಗಳು ಯಕ್ಷಗಾನ ಪ್ರಸಂಗಗಳಲ್ಲಿ ತುಂಬಿ ನಿಂತಿವೆ. ವೃತ್ತ ಮತ್ತು ಷಟ್ಪದಿಗಳನ್ನು ವಿತಾಳವಾಗಿ ಹಾಡುವ ಸಂಪ್ರದಾಯ ಇಲ್ಲಿದೆ. ಕೆಲವು ಷಟ್ಪದಿಗಳು ಪ್ರಕಾರಾಂತದಿಂದ ಸತಾಳಬಂಧಗಳಾಗಿರುವ ಉದಾಹರಣೆಗಳೂ ಇವೆ. ಸಾಂಗತ್ಯ, ಸೊಬಗಿನ ಸೋನೆ ಮುಂತಾದ ಛಂದೋಬಂಧಗಳು ವರ್ಣ ಸಂಯೋಜನೆ, ಪಾದವೃದ್ಧಿ, ಗಣವೃದ್ಧಿ ಇತ್ಯಾದಿಗಳಿಂದ ಬೇರೆಯೇ ಆದ ವಿನ್ಯಾಸಗಳನ್ನು ಪಡೆದಿರುವುದೂ ಇದೆ. ಈ ಸಂಚಿಕೆಯಲ್ಲಿ ಯಕ್ಷಗಾನದಲ್ಲಿ ಬಳಕೆಯಾಗುವ ವೃತ್ತ, ಷಟ್ಪದಿ, ಕಂದ, ಸಾಂಗತ್ಯ ಮುಂತಾದ ಪ್ರಕಾರಗಳ ಪದ್ಯಗಳನ್ನು ಹಾಡುವ ಕ್ರಮ ಹೇಗೆ ಎಂಬುದನ್ನು ತಿಳಿಯೋಣ. ಖ್ಯಾತ ಕರ್ನಾಟಕಗಳೆಂದು ಪ್ರಸಿದ್ಧವಾದ ಶಾರ್ದೂಲ ವಿಕ್ರೀಡಿತ, ಮತ್ತೇಭ ವಿಕ್ರೀಡಿತ, ಉತ್ಪಲಮಾಲಾ, ಚಂಪಕಮಾಲಾ, ಸ್ರಗ್ಧರ, ಮಹಾಸ್ರಗ್ಧರ ವೃತ್ತಗಳು ಯಕ್ಷಗಾನದ ಪ್ರಾಚೀನ ಪ್ರಸಂಗಗಳಲ್ಲಿ ಬಳಕೆಯಾಗಿವೆ. ಜೊತೆಗೆ ಮಾಲಿನಿ, ಮಲ್ಲಿಕಾಮಾಲೆ, ಮಂದಾಕ್ರಾಂತ, ಭುಜಂಗ ವಿಜೃಂಭಿತ, ವಸಂತ ತಿಲಕ ಮುಂತಾದ ವೃತ್ತಗಳೂ ಬಳಕೆಗೊಂಡ ಉದಾಹರಣೆಗಳಿವೆ. ದೇವತಾಸ್ತುತಿ, ಕಥಾ ನಿರ್ದೇಶನ, ಸನ್ನಿವೇಶ ಸೂಚನೆ ಮುಂತಾದ ಸಂದರ್ಭಗಳಲ್ಲಿ ವೃತ್ತಗಳ ರಚನೆ ಕಂಡುಬರುತ್ತದೆ. ಯಕ್ಷಗಾನ ಸಭಾಲಕ್ಷಣವೆಂಬ ಪ್ರಾಚೀನ ಗ್ರಂಥದಲ್ಲಿ ಬಳಕೆಯಾದ ಶಾರ್ದೂಲ ವಿಕ್ರೀಡಿತ ವೃತ್ತವನ್ನು ಈಗ ಯಕ್ಷಗಾನದಲ್ಲಿ ಕೇಳೋಣ.

ಪಾರ್ಥಿಸುಬ್ಬನ ಕುಂಭಕರ್ಣ ಕಾಳಗ ಪ್ರಸಂಗದಲ್ಲಿ ಆಂಜನೇಯನು ಸಂಜೀವಿನಿ ಪರ್ವತವನ್ನು ಎತ್ತಿ ತಂದ ಕಥಾ ನಿರೂಪಣೆಯ ಸಂದರ್ಭದಲ್ಲಿ ಮತ್ತೇಭ ವಿಕ್ರೀಡಿತ ವೃತ್ತ ಗಮನಾರ್ಹವಾಗಿದೆ. ಅದರ ವಿತಾಳ ಗಾಯನವನ್ನು ಈಗ ಕೇಳೋಣ.

0: ಯಕ್ಷಗಾನದಲ್ಲಿ ಕೇಕಯ ಎಂಬ ಅಪೂರ್ವವಾದ ವೃತ್ತ ಬಂದಿದೆ. ಇದು ಮಾಲಿನಿ ವೃತ್ತದ ಕಿಂಚಿತ್ ಪರಿವರ್ತಿತ ರೂಪ. ಮಾಲಿನಿಯ ಎಂಟನೇ ಅಕ್ಷರ ಸ್ಥಾನವನ್ನು, ಪಾದಾಂತ್ಯ ಸ್ಥಾನವನ್ನು ಬಿಟ್ಟು ಉಳಿದ ಕಡೆಗಳಲ್ಲಿ ಬರುವ ಒಂದು ಗುರುವಿನ ಬದಲು ಎರಡು ಲಘುಗಳನ್ನು ಸಂಯೋಜಿಸಿದ ವಿನೂತನ ವೃತ್ತವಿದು. ಇದು ಮಲಯಾಳ ಕಾವ್ಯಗಳಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿದೆ ಎಂದು ತಿಳಿದು ಬರುತ್ತದೆ. ಪಾರ್ಥಿಸುಬ್ಬ ಕವಿಯ ಸೀತಾಕಲ್ಯಾಣ ಪ್ರಸಂಗದಿಂದ ಆಯ್ದುಕೊಂಡ ಕೇಕಯ ವೃತ್ತ ಹೀಗಿದೆ.
1: ನಿಟ್ಟಿ ನಿಟ್ಟಿಲೆನುತ್ತಾಗ ಘೋರ ರೂಪಿಂದ ಬೇಗ ಅಟವಿಯೊಳಗೆ ಮಾರಿ ಬಂದಳಡ್ಡೈಸಿದಾರಿ. ನಿಟ್ಟಿ ನಿಟ್ಟಿಲೆನುತ್ತಾಗ ಘೋರ ರೂಪಿಂದ ಬೇಗ ಅಟವಿಯೊಳಗೆ ಮಾರಿ ಬಂದಳಡ್ಡೈಸಿದಾರಿ. ಅಟಗಟಿಸುತ್ತ ಭಾರಿ ಕಣ್ಣ ಕೆಂಗಿಡಿಯ ಶೌರಿ ಕುಟಿಲತನು ವಿಕಾರಿ ತಾಡಕಿ ಎಂಬನಾರಿ ಕುಟಿಲತನು ವಿಕಾರಿ ತಾಡಕಿ ಎಂಬನಾರಿ.
0: ಯಕ್ಷಗಾನ ಪ್ರಸಂಗಗಳಲ್ಲಿ ಶರ, ಕುಸುಮ, ಭೋಗ, ಪರಿವರ್ಧಿನಿ, ಭಾಮಿನಿ, ವಾರ್ಧಿಕ ಷಟ್ಪದಿಗಳ ಬಳಕೆ ಹೆಚ್ಚಾಗಿಯೇ ಕಂಡುಬರುತ್ತದೆ. ಆದರೆ ಭಾಮಿನಿ ವಾರ್ಧಿಕಗಳನ್ನುಳಿದು ಮಿಕ್ಕ ಷಟ್ಪದಿಗಳೆಲ್ಲ ಸತಾಳ ಬಂಧಗಳಲ್ಲಿ ಛದ್ಮವೇಷ ಧರಿಸಿವೆ. ಅವುಗಳ ಶೀರ್ಷಿಕೆಯಲ್ಲಿ ಷಟ್ಪದಿ ನಾಮಕರಣ ಕಂಡುಬರುವುದಿಲ್ಲ. ಭಾಮಿನಿ ವಾರ್ಧಕ ಷಟ್ಪದಿಗಳಂತೂ ಭಾವಾನುಗುಣವಾದ ಗಾಯನದಿಂದ ಗಮನ ಸೆಳೆಯುತ್ತವೆ. ದೇವಿದಾಸ ಕವಿಯ ಕೃಷ್ಣ ಸಂಧಾನ ಪ್ರಸಂಗದಲ್ಲಿ ಶ್ರೀಕೃಷ್ಣನು ಕೌರವನ ಸಿಂಹಾಸನವನ್ನು ನೆಲಕ್ಕುರುಳಿಸುವ ಸಂದರ್ಭದ ಭಾಮಿನಿ ಷಟ್ಪದಿಯನ್ನು ಈಗ ಕೇಳೋಣ.
1: ಘನಮದು

0: ಯಕ್ಷಗಾನದ ವಾರ್ಧಿಕ ಷಟ್ಪದಿಗಳು ಸಾಹಿತ್ಯ ಸಂಗೀತಗಳ ಎರಡೂ ದೃಷ್ಟಿಯಿಂದ ಗಮನ ಸೆಳೆಯುವಂತಹವು. ದ್ವಿತೀಯಾಕ್ಷರ ಪ್ರಾಸ, ಅನುಪ್ರಾಸ, ಯುಗ್ಮಾಂತ ಪ್ರಾಸ ಮುಂತಾದ ಶಬ್ದಾಲಂಕಾರಗಳಿಂದ ಅವುಗಳು ಕಂಗೊಳಿಸುತ್ತವೆ. ರಾಗಾಲಪ್ತಿಯ ಸಂಗೀತದಿಂದಾಗಿ ಅವುಗಳ ಸಾಹಿತ್ಯ ಸೌಂದರ್ಯದ ಆಸ್ವಾದನೆ ಸಾಧ್ಯವಾಗುತ್ತದೆ. ವಿಷ್ಣುವಾರಂಬಳ್ಳಿ ಕವಿಯ ವಿರಾಟ ಪರ್ವ ಪ್ರಸಂಗದಲ್ಲಿ ಕೀಚಕನು ಸೈರಂಧ್ರಿಯನ್ನು ವರ್ಣಿಸುವ ವಾರ್ಧಕ ಷಟ್ಪದಿ ಹೀಗಿದೆ.
1: ಸರಸಿರುವನೇ ತದ್ಯೂ

ಮುದ್ದಣನಂತಹ ಪಂಡಿತ ಕವಿಯು ತಾನು ಬರೆದ ಕುಮಾರ ವಿಜಯ ಪ್ರಸಂಗದಲ್ಲಿ ಯಮಕಾಲಂಕಾರದಿಂದ ಕೂಡಿದ ವಾರ್ಧಕ ಷಟ್ಪದಿಯನ್ನು ರಚಿಸಿದ್ದಾನೆ. ಪ್ರತಿ ಪಾದದ ಆದಿಯಲ್ಲಿ ಕಾದಂಬ ಎಂಬ ಪದಪ್ರಯೋಗದಿಂದ ಆ ಷಟ್ಪದಿ ಗಮನ ಸೆಳೆಯುತ್ತದೆ. ಯಕ್ಷಗಾನದ ವಿತಾಳ ಗಾಯನದಲ್ಲಿ ಇದನ್ನು ಈಗ ಕೇಳೋಣ.

ಇನ್ನು ಯಕ್ಷಗಾನದ ಕಂದ ಪದ್ಯಗಳನ್ನು ಕೇಳಬೇಕು. ಕಂದ ಪದ್ಯಗಳು ಚತುರ್ಮಾತ್ರ ಘಟಿತ ಗಣಗಳಿಂದ ಕೂಡಿದ್ದರೂ ವಿತಾಳಗಾಯನದಲ್ಲೇ ಸಾರ್ಥಕತೆಯನ್ನು ಪಡೆದವುಗಳು. ನವರಸಗಳ ನಿರ್ಮಾಣದಲ್ಲಿ ಅವುಗಳ ಪಾತ್ರ ಹಿರಿದು. ಯಕ್ಷಗಾನದ ಕಂದ ಪದ್ಯಗಳು ಎಲ್ಲ ರೀತಿಯ ಭಾವಲಹರಿಯನ್ನುಂಟು ಮಾಡಲು ಬಳಕೆಗೊಂಡಿವೆ. ಕರುಣ, ಭಕ್ತಿ, ವೀರರಸ ಪರಿಪೋಷಣೆಯ ಕೆಲವು ಕಂದ ಪದ್ಯಗಳನ್ನು ಈಗ ಕೇಳೋಣ.

ಯಕ್ಷಗಾನದಲ್ಲಿ ದ್ವಿಪದಿಗಳು ಹೆಚ್ಚಾಗಿ ವಿತಾಳದಲ್ಲೇ ಹಾಡಲ್ಪಡುತ್ತವೆ. ಲಲಿತ ಲಯದ ಈ ರಚನೆಗಳು ನಿರೂಪಣೆ, ವರ್ಣನೆ, ಸನ್ನಿವೇಶ ಸೂಚನೆ ಮುಂತಾದ ಉದ್ದೇಶದಿಂದ ಕೂಡಿರುತ್ತವೆ. ಪಾರ್ಥಿಸುಬ್ಬನ ಪಂಚವಟಿ ಪ್ರಸಂಗದಲ್ಲಿ ಶೂರ್ಪನಖೆ ಮಾಯಾರೂಪವನ್ನು ತಾಳುವ ಸಂದರ್ಭದ ದ್ವಿಪದಿಗಳನ್ನು ಈಗ ಕೇಳೋಣ.

ಕುಲಿಸಿ ಮರೆ ಮಾಡಿ ಮಾಯಗಲ ರೂಪದಲ್ಲಿ ಮತ್ತೊಂದು ಬಗೆಯ ಮಾಯಗದ ರೂಪಿನಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿ

ಕನ್ನಡ ಕಾವ್ಯಗಳಲ್ಲಿ ಪ್ರಯುಕ್ತವಾದ ಸಾಂಗತ್ಯ, ಸೊಬಗಿನ ಸೋನೆ, ಸೀಸ ಪದ್ಯಗಳು ಯಕ್ಷಗಾನದಲ್ಲಿ ವಿಪುಲವಾಗಿ ಬಳಕೆಯಾಗಿವೆ. ಸಾಂಗತ್ಯದ ಪದ್ಯಗಳು ವಿಷ್ಣುಗಣ ಬ್ರಹ್ಮಗಣ ಘಟಿತವಾದುದರಿಂದ ಹೆಚ್ಚಾಗಿ ರೂಪಕ ತಾಳದಲ್ಲೇ ಮೂಡಿಬರುತ್ತವೆ. ಸಾಂಗತ್ಯವನ್ನು ಬಳಸದ ಯಕ್ಷಗಾನ ಕವಿಗಳೇ ಇಲ್ಲ ಎನ್ನಬಹುದು. ದೇವಿದಾಸ ಕವಿಯ ಕೃಷ್ಣ ಸಂಧಾನ ಪ್ರಸಂಗದಿಂದ ಆಯ್ದ ಕೆಲವು ಸಾಂಗತ್ಯ ಪದ್ಯಗಳನ್ನು ಈಗ ಕೇಳೋಣ.

ಸಾಂಗತ್ಯದ ಛಂದಸ್ಸಿನಲ್ಲಿ ಎರಡು ಮತ್ತು ನಾಲ್ಕನೇ ಪಾದಗಳ ಕೊನೆಯಲ್ಲಿ ಬ್ರಹ್ಮಗಣ ಬರುವ ಬದಲು ವಿಷ್ಣುಗಣವೇ ನಿಂತಾಗ ಸೊಬಗಿನ ಸೋನೆ ಎಂಬ ಛಂದೋಬಂಧ ಉಂಟಾಗುತ್ತದೆ. ಇದಕ್ಕೆ ಸೊಬಗಿನ ಸೋನೆ ವರ್ಣ ಎಂದೂ ಕರೆಯಲಾಗುತ್ತದೆ. ಸಂಗೀತ ಲಕ್ಷಣದಿಂದಾಗಿಯೇ ವರ್ಣ ಎಂಬ ಹೆಸರು ಬಂದಿರಬಹುದು. ಯಕ್ಷಗಾನದ ಸೊಬಗಿನ ಸೋನೆಗಳು ಸಾಮಾನ್ಯವಾಗಿ ಅಷ್ಟತಾಳದಲ್ಲಿಯೇ ಕಂಡುಬರುತ್ತವೆ.

0: ಇದು ಪಾರ್ಥಿಸುಬ್ಬನ ಕೃಷ್ಣಚರಿತೆ ಪ್ರಸಂಗದ ಕೊರವಂಜಿ ಪ್ರವೇಶದ ಪದ್ಯ. ಜನಪದ ಚಿತ್ರಗಳನ್ನು ಬಳಸಿಕೊಳ್ಳುತ್ತಲೇ ಅದನ್ನು ಶಾಸ್ತ್ರೀಯ ಚೌಕಟ್ಟಿನಲ್ಲಿ ಇರಿಸುವುದು ಯಕ್ಷಗಾನದ ವೈಶಿಷ್ಟ್ಯ. ರಾಗತಾಳಗಳ ಅಂದ, ಪ್ರಾಸಾನುಪ್ರಾಸಗಳ ಚಂದ, ನೂರಾರು ಸೃಜನಶೀಲ ಪದ್ಯ ಬಂಧ, ಹೀಗೆ ಯಕ್ಷಗಾನದ ಹಾಡುಗಳು ಸಂಗೀತ ಸಾಹಿತ್ಯದ ಸಮರಸ ಪಾಕ.
1: ಯಕ್ಷ ಸಂಗೀತ ವಿಶೇಷ ಸರಣಿ ಕಾರ್ಯಕ್ರಮ ಈವರೆಗೆ ಪ್ರಸಾರವಾಯಿತು. ರಚನೆ ಮತ್ತು ಪ್ರಸ್ತುತಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ತೆಂಕುತಿಟ್ಟಿನ ಭಾಗವತರು ಕುಬಣೂರು ಶ್ರೀಧರರಾವ್, ಮೃದಂಗ ಜನಾರ್ದನ ತೋಳ್ಪಡಿತ್ತಾಯ, ಚೆಂಡೆ ಕೃಷ್ಣಮೂರ್ತಿ ಪಾಂಗಣ್ಣಾಯ. ಬಡಗುತಿಟ್ಟಿನ ಭಾಗವತರು ಗಣಪತಿ ಭಟ್ ಸಾರಿಗ್ರಾಮ, ಮೃದಂಗ ಅನಂತ ಪದ್ಮನಾಭ ಪಾಠಕ್, ಚೆಂಡೆ ಶಂಕರ ಬಾಳೆಕುದ್ರು. ನಿರ್ಮಾಣ ಡಾಕ್ಟರ್ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್.
2: ಕೇಳುಗರೆ, ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ
3: ಕೇಳುಗರೆ. ಇದುವರೆಗೂ ಯಕ್ಷ ಸಂಗೀತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದ್ರಿ. ಈ ಕಾರ್ಯಕ್ರಮದ ಮುಂದಿನ ಭಾಗ ನಾಳೆ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗಲಿದೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಗೀತಾ ರಮಾನಂದ್ ಅವರಿಂದ ವೀಣಾ ವಾದನ, ಮೃದಂಗ ಸಹಕಾರದಲ್ಲಿ ಅದಮ್ಯ ರಮಾನಂದ್, ಘಟ ಎಂ ದಯಾನಂದ ಮೋಹಿತೆ ಅವರಿಂದ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಮಹಾಗಣಪತಿಂ, ನಾಟರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ. ಡಿಯರ್ ಲಿಸ್ನರ್ಸ್, ವೆಲ್ಕಮ್ ಟು ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ದಿಸ್ ಮಾರ್ನಿಂಗ್ ವಿ ಬ್ರಿಂಗ್ ಯು ಅ ವೀಣಾ ರಿಸೈಟಲ್ ಬೈ ವಿದುಷಿ ಗೀತಾ ರಮಾನಂದ್. ಶಿ ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಅದಮ್ಯ ರಮಾನಂದ್ ಅಂಡ್ ಆನ್ ಘಟ ಬೈ ಎಂ ದಯಾನಂದ ಮೋಹಿತೆ. ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಮಹಾಗಣಪತಿಂ, ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ ಟು ನಾಟರಾಗ ಆದಿತಾಳ.

ಈಗ ಕೇಳೋಣ ಗಂಗಾಧರ. ಪೂರ್ವಿ ಕಲ್ಯಾಣಿ ರಾಗ ರೂಪಕ ತಾಳದಲ್ಲಿದೆ ಮೈಸೂರು ಸದಾಶಿವರಾಯರ ಕೃತಿ. ನೌ ಲೆಟ್ ಅಸ್ ಲಿಸನ್ ಟು ಗಂಗಾಧರ, ಕಂಪೋಸ್ಡ್ ಬೈ ಮೈಸೂರು ಸದಾಶಿವರಾವ್, ಸೆಟ್ ಟು ಪೂರ್ವಿ ಕಲ್ಯಾಣಿ ರಾಗ ರೂಪಕ ತಾಳ.

ಕಾರ್ಯಕ್ರಮದ ಕೊನೆಯಲ್ಲಿ ವಿದುಷಿ ಗೀತಾರಾಮಾನಂದ್ ಪ್ರಸ್ತುತಪಡಿಸುತ್ತಿದ್ದಾರೆ ಗೋವಿಂದ ನಿನ್ನ ಜನಸಮ್ಮೋದಿನಿರಾಗ ಆದಿತಾಳದಲ್ಲಿದೆ ಪುರಂದರದಾಸರ ದೇವರ ನಾಮ. ವಿದುಷಿ ಗೀತಾರಾಮಾನಂದ್ ಕನ್ಕ್ಲೂಡ್ಸ್ ಹರ್ವಿನಾ ರಿಸೈಟಲ್ ಬೈ ಗೋವಿಂದ ನಿನ್ನ ಸೆಟ್ಟು ಜನಸಮ್ಮೋದಿನಿರಾಗ ಆದಿತಾಳ ಕಂಪೋಸ್ಡ್ ಬೈ ಪುರಂದರದಾಸ.

ಇದುವರೆಗೂ ವಿದುಷಿ ಗೀತಾ ರಮಾನಂದ್ ಅವರಿಂದ ವೀಣಾವಾದನ ಆಲಿಸಿದ್ರಿ. ಪಕ್ಕವಾದ್ಯದಲ್ಲಿ ಸಹಕಾರ ನೀಡಿದವರು ಮೃದಂಗದಲ್ಲಿ ಅದಮ್ಯ ರಮಾನಂದ್, ಘಟ ಎಂ ದಯಾನಂದ ಮೋಹಿತೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೀಣಾ ರಿಸೈಟಲ್ ಬೈ ವಿದುಷಿ ಗೀತಾ ರಮಾನಂದ್. ಶಿ ವಾಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಅದಮ್ಯ ರಮಾನಂದ್ ಅಂಡ್ ಆನ್ ದ ಘಟ ಬೈ ಎಂ ದಯಾನಂದ ಮೋಹಿತೆ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್, ಆಲಾಪ್ ಜೋಡ್ ವಿಲಂಬಿತ್ ಹಾಗೂ ಧೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
2: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ರಾಗ್ ನಟ್ ಭೈರವ್, ಆಲಾಪ್ ಜೋಡ್ ವಿಲಂಬಿತ್ ತೀನ್ ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ವಿಜಯ್ ಘಾಟೆ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ರಾಗೇಶ್ರೀ, ಆಲಾಪ್ ಜೋಡ್ ರೂಪಕ್ ಹಾಗೂ ದೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ಹೀಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ವಿಜಯ್ ಘಾಟೆ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ರಾಗೇಶ್ರೀ, ಆಲಾಪ್ ಜೋಡ್ ಗತ್ ಇನ್ ರೂಪಕ್ ಅಂಡ್ ತೀನ್ ತಾಲ್.

0: ಇದುವರೆಗೆ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ವಿಜಯ್ ಘಾಟೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ವಿಜಯ್ ಘಾಟೆ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಪಳನಿವೇಲ್ ಮತ್ತು ಪ್ರಭಾವತಿ ಪಳನಿವೇಲ್ ಅವರಿಂದ ಯುಗಳ ನಾದಸ್ವರ ವಾದನ. ವಿಶೇಷ ಡೋಲು ಸಹಕಾರ ಗೋಕುಲಾಕ್ಷಮ ಇಗ್ಲೂರ್ ಅವರಿಂದ. ಮೊದಲಿಗೆ ನಾಟಕುರಂಜಿ ರಾಗದ ವರ್ಣ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ನಾದಸ್ವರ ಡ್ಯುಯೆಟ್ ಬೈ ಪಳನಿವೇಲ್ ಅಂಡ್ ಪ್ರಭಾವತಿ ಪಳನಿವೇಲ್. ಸ್ಪೆಷಲ್ ಡೋಲು ಸಪೋರ್ಟ್ ಇಸ್ ಗಿವನ್ ಬೈ ಗೋಕುಲಾಕ್ಷಮ ಇಗ್ಲೂರ್. ಟು ಬಿಗಿನ್ ವಿತ್ ವರ್ಣ ಸೆಟ್ ನಾಟಕುರಂಜಿ ರಾಗ ಆದಿತಾಳ.

ಇನ್ನೀಗ ಮುದುಸ್ವಾಮಿ ದೀಕ್ಷಿತರ ರಚನೆ ಕಲ್ಯಾಣಿ ರಾಗ ರೂಪಕ ತಾಳದಲ್ಲಿದೆ ಗಣಪತೆ. ನೌ ಗಣಪತೆ ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ ಟು ಕಲ್ಯಾಣಿ ರಾಗ ರೂಪಕ ತಾಳ.

ಪಳನಿವೇಲ್ ಮತ್ತು ಪ್ರಭಾವತಿ ಪಳನಿವೇಲ್ ಅವರಿಂದ ಯುಗಳ ನಾದಸ್ವರವಾದನ ಆಲಿಸುತ್ತಿದ್ದೀರಿ. ವಿಶೇಷ ಡೋಲು ಸಹಕಾರ ಗೋಕುಲಾಕ್ಷಮ್ಮ ಇಗ್ಲೂರ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಸ್ವಾತಿ ತಿರುನಾಳರ ರಚನೆ ಕೃಪಯ ಪಾಲಯ ಶೌರೆ ಚಾರುಕೇಶಿ ರಾಗ ಮಿಶ್ರ ಛಾಪುತಾಳದಲ್ಲಿದೆ. ಡಿ ಲಿಸನರ್ಸ್, ಯು ಆರ್ ಲಿಸ್ನಿಂಗ್ ಟು ನಾದಸ್ವರ ಟ್ವೀಟ್ ಬೈ ಪಳನಿವೇಲ್ ಅಂಡ್ ಪ್ರಭಾವತಿ ಪಳನಿವೇಲ್. ಸ್ಪೆಷಲ್ ಡೋಲು ಸಪೋರ್ಟ್ ಇಸ್ ಗಿವನ್ ಬೈ ಗೋಕುಲಾಕ್ಷಮ್ಮ ಇಗ್ಲೂರ್. Continuing the program now, a composition of Swati Thirunaal set to Charukeshi Raga Mishra Chaputala, Krupaya Palaya Shaure.

ಇದುವರೆಗೂ ಪಳನಿವೇಲ್ ಮತ್ತು ಪ್ರಭಾವತಿ ಪಳನಿವೇಲ್ ಅವರಿಂದ ಯೋಗಳ ನಾದಸ್ವರ ವಾದನ ಆಲಿಸಿದರೆ ವಿಶೇಷ ಡೋಲ್ ಸಹಕಾರ ನೀಡಿದವರು ಗೋಕುಲಾಕ್ಷಮ್ಮ ಎಗ್ಲೋರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Nadaswara Duet by Palanivel and Prabhavati Palanivel. Special dole support was given by Gokulakshamma Eglore. This program is a contribution of Akashwani Bengaluru, anytime, any music.